अब तुम्हें अब तुम्हें अच्छा तुम्हें
ಜಯ ಜಗತ್ತು ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜಗತ್ತು ಜಯ ಜ